ಕನಲು ಕೊಲಂಬ ಮೇ ಗಮರ ಯನವಾ ಏಸರೆ ಏಸಿಯನ ವಾಲು ದೀನು ಎನ್ನ ಹೊಂದಮ ಮಾಂತರೆ ರಕ್ಷಾವ ಒಂಬ ಇಲ್ಲ ಮನೆ ವಾಗ್ಯ ಅಜ್ಜ ಕೀಲ ಬಲಮು ಕೊಲಂಬ ಸುರಪುರೆ ಹರಿ ಆಯ್ತ ಮಂದ ನಕತ್ರ ಅಲ ಕಿಯಪು ತಾಸರೆ.